ನಾನಕ ತಸ ಬಲಿಹಾರಣ ಜಲಥಲ ಮಯ್ಯಲ ಸೋಯಿ ಅಷ್ಟಪದಿ ಕರ್ಣ ಕರಾಮನ ಕರ್ಣೇ ಜೋಗ ಜೋ ತಸ ಭಾವೆ ಸೋಯಿ ಹೋ ಕರ್ಮೇ ತಾಪು ತಾಪನ ಹಾರಾಂತನೇ ಗಜ ಬಾರ ಬಾರ ಹುಕ್ಮೇ ತಾರ ತರ್ರ ಹಾವೆ ಹುಕ್ಮೇ ಉಪಜ ಹುಕ್ಮ ಹುಕ್ಮೇ ಉಪಜ ಹುಕ್ಮ ಸಮಾವೆ ಹುಕ್ಮೇ ಊಚ ನೀಚ ವ್ಯವಹಾರ ಹುಕ್ಮೇ ಅನುಕರಾಂಗ ಪ್ರಕಾರ ಕರ್ ಕರ್ ದೇಖೇ ಅಪನಿ ಬಡಿಯಾಯಿ ನಾನು ಸಮಯ ರ್ಯಾ ಸಮಾಯಿ ಪ್ರಭಾವೇ ಮಾನುಗತ ಪಾವೇ ಪ್ರಭಾವೇ ತಾ ಪಾಥರ್ ತರಾವೇ ಪ್ರಭಾವಿನ ಸಾಸ್ತೇ ರಾಖೇ ಪ್ರಭಾವೇ ತಾ ಹರ ಗುಣ ಪಾಕೇ ಪ್ರಭಾವೇ ತಾ ಪಾಥ ಉದಾರೇ ಆಪ ಕರೇ ಆಪನ ವಿಚಾರ ನ್ವಾ ಶ್ರೇಯಾ ಗಾವ ಸ್ವಾಮಿ ಖೇಲ್ಯ ವಿಕಸೇ ಅಂತರ ಜಾಮಿ ಜೋ ಭಾವೇ ಸ್ವಕಾರ ಕರಾವೇ ನಾನಕ ದೃಷ್ಟಿ ಅವರ್ಣಾಯಾವೇ ಕಹ ಮಾನುಗತೇ ಕ್ಯಾ ಹೋಯ ಆವೇ ಜ್ಯೋತಸ ಭಾವೇ ಸ್ವಯಿ ಕರಾವೇ ಸ್ಕೇ ಆಧೋಯ ತಾ ಸಬ ಕಿಶಲೇ ಜ್ಯೋತಸ ಭಾವೇ ಸ್ವಯಿ ಕರೇ ಅನ್ನ ಜಾನ ಭಿಖ್ಯಾ ಮೇ ರಚೇ ಜೇ ಜಾನ ಆಪನೆ ಆ ಬಚೇ ಪರಮೇ ಭೂಲಾ ದೈತ ಸಾವೇ ನಿಮಕ ಮಾಹೇ ಚಾರ ಕುಂಡ ಫಿರ ಆವೇ ಕರ ಕಿರ್ಪಾ ಸಬನಿ ಭಗತೇ ನಾನಕ ದೇ ಜನ್ನಾ ಮಿಲೇ ಖನ್ಮೇ ನೀಚ ಕೀಟ ಗೌರಾಜ ಪಾರ ಬ್ರಹ್ಮ ಗರೀಬ ನಿವಾಜ ಜಾಕಾ ದೃಷ್ಟ ಕಶೂನ ಆವೇ ತಸ್ ತತ್ಕಾಲ ದೈತ ಪ್ರಗಟಾವೇ ಜಾಕೋ ಅಪನಿ ಕರೇ ಬಕ್ಸೀ ಸಾಕಾ ಲೇಖಾ ನ ಕರೇ ಜಗದೀಶ ಜಿಯೋ ಮಿಣ ಸಬ್ದ ಸಗೀ ರಾಜ ಘಟ ಘಟ ಪೂರ್ಣ ಬ್ರಹ್ಮ ಪ್ರಗಾಸ ಅಪನಿ ಬಣತಾ ಬನಾಯಿ ನಾನಕ ಜೀವೇ ದೇಖ ಬಡಾಯಿ ಇಸ್ಕಾ ಬಾಲನಾಯಿ ಸಾದ ಕರ್ಣ ಕರಾವನ ಸರ್ವಗುಣಾಥ ಅಗ್ಯಾಕಾರಿ ಬಪ್ರಾ ಜಿಯೋ ಜೋ ತಸ ಭಾವೇ ಸೋಯಿ ಬಂದಿಯೋ ಕಬು ಊಜ ನೀಜ ಮಹ ಬಸ ಕಬು ಸೋಗ ಹರ ಕರಂಗ ಹಸ ಕಬು ನೇಂದ ಚೇಂದ ವ್ಯವಹಾರ ಕಬು ಊಬ ಆಕಾಶ ಪಯಾಲ್ ಕಬು ಬೇತಾ ಬ್ರಹ್ಮಿಚಾರ ನಾನಕಾ ಮಿಲಾವನಹಾರ ಕಬು ನಿರ್ತ ಕರೇ ಪಾಪಾತ್ ಕಬು ಸೋಯ ರಹೇ ದನರಾತ್ ಕಬು ಮಹಾಕ್ರೋಧ ಬಿಕರಾಲ್ ಕಬು ಸರ್ವ ಕಿ ಓತ್ರಬಾಲ್ ಕಬು ಹೋಯ ಬಹ ಬಡ ರಾಜಾ ಕಬು ಬಿಖಾರಿ ನೀಚಗಾ ಸಾಜಾ ಕಬು ಆಪ ಕೀರ್ತಮಯ ಆವೇ ಕಬು ಭಲಾ ಭಲಾ ಕಹಾವೇ ಜ್ಯೋ ಪ್ರಭು ರಾಖೇ ತಿವಿ ರಹೇ ಗುರುಪ್ರಸಾದ ನಾನಕ ಸಚ ಕಹೇ ಕಬು ಹೋಯ ಪಂಡಿತ ಕರೇ ಬಖ್ಯಾನ ಕಬು ಮೋಹನ್ ಧಾರಿ ಲಾವೇ ಧ್ಯಾನ ಕಬು ತಾಟ ತೀರ್ಥ ಸ್ನಾನ ಕಬು ಸಿಸಾಧಕ ಮುಖ ಗ್ಯಾನ ಕಬು ಕೀಟ ಹಸ್ತ ಪತಂಗ ಹೋಯ ಜೀಯಾ ಅನ್ಕ ಜೋನ ಪರಮೇ ಪ್ರಮೀಯಾ ನಾನಾ ರುಜ ಸ್ವಾಂಗೀ ದಿಖಾವೇ ಜೋ ಪ್ರಭಾವೇ ತಮ ರಚಾವೇ ਜੋ ਤਿਸ ਭਾਵੇ ਸੋਈ ਹੋਏ ਨਾਨਕ ਦੂਜਾ ਪਰ ਨਾ ਕੋਏ ਕਬੂ ਸਾਹ ਸੰਗਤ ਤੇ ਪਾਵੇ ਉਸ ਸਥਾਨ ਤੇ ਬਾਹਰ ਨਾ ਆਵੇ ਅੰਦਰੋ ਗਿਆਨ ਪ੍ਰਗਾਸ ਉਸ ਸਥਾਨ ਕਾ ਨਹੀਂ ਵਿਨਾਸ਼ ਮੰਦਰ ਨਾਮ ਰਤੇ ਕਰੰਗ ਸਦਾ ਬਸੇ ਪਾਰ ਬ੍ਰਹਮ ਕੈ ਸੰਗ ਜਿਉਂ ਜਲ ਮੈ ਜਲ ਆਏ ਖਟਾਨਾ ਤਿਉਂ ਜੋਤੀ ਸੰਗ ਜੋ ਸਮਾਨਾ ਮਿਟ ਗਏ ਗਮਨ ਪਾਏ ਬਿਸਰਾਮ ਨਾਨਕ ਪ੍ਰਭ ਗਏ ਸਤਿਗੁਰਬਾਨ ਸਲੋਕ ਸੁਖੀ ਬਸੈ ਮਸਕੀਨੀਆ ਆਪ ਨਿਵਾਰ ਤਲੇ ਬਡੇ ਬਡੇ ਅਹੰਕਾਰੀਆ ਨਾਨਕ ਗਰਭ ਕਰੇ ਅਸ਼ਟਪਦੀ